ದಾನ ತೋಡ ಪಾಪಿ ಖಾಣ ದಾನ ತೋಡ ಪಾಪಿ ಪೀಣ ದಾನ ಓ ಜಿಂದ ಚಾಂದಿಯೇ ಖುರಾಕ ನಾಳ ಫಾಳದಿ ಜಿಂದ ಚಾಂದಿಯೇ ಖುರಾಕ ನಾಳ ಫಾಳದಿ ಮೇಡಿ ಕಟ್ಟ ಕಂಡು